0: ಶೋರ್ಟಿ ವಾಸ್ಕೋ ಟಿವಿ ಬೋಕರ ಹಿಡಿಯೋ ನಿಕೈ ಅವತಾರ ಮಾ ಸಾವತ
1: ಕಥೆಯ ಬರಿ ಲೈಲೈ ವಾಸ್ಕೋ ಟಿವಿ ಬೋಕ್ನೋನಿ ಭಿತ್ತಿ ಆಪ್ನೆ ಟಿವಿ ಬಿಗ್ರಿಯು ಅನಿ ಬನೌನ ಜಾನ ಲಾಗಿ ಕೊನಿ ಬನೌನೆ ಪುಕ್ಕಾ ಓಲಾಟ ಹೋಯ್ನ
0: ಚಿಂತಾ ಗರ್ನು ಪರ್ಸ ತ ಸದರ ಮುಕಾಮ ಚರಿಕೋಟ ಬಾಟ ಚರಿ ಘ್ಯಾಂಗ ಜಾನೆ ಬಾಟ ಮಾ ರೋಯಕೋ ಆಮ್ರೈ ಚೌಧರಿ ಇಲೆಕ್ಟ್ರೋನಿಕ್ಸ್ ಮಾ ಲೈ ಜಾ ನ ತ್ಯಾ ತ ತಿಮ್ರ ಬಿಗ್ರೆಕೋ ಟಿವಿ ಮಾತ್ರ ಹೋಯ್ನ ಕಿ ಮೊಬೈಲ್ ಘಡಿ ಸಬೈ ಪನಿ ಆಲ್ಸರ್ನಿ ಸಕ್ಕಿ ಗೊನಿ
1: ಕಿಸು ಭಯ ಮನಿ ತೀತೆ ತೀರ ಲಾಗಿ ಹಾಲ್ಸು ನೀ ಹೋಯ್ನ
2: ಅವ ಆಉನು ಹಾಮ್ರೆ ಚೌಧರಿ ಇಲೆಕ್ಟ್ರೋನಿಕ್ಸ್ ಮಾ 32 ಇಂಚ್ ದೇಖಿ ಮಾಥಿಕೋ ಎಲ್ಇಡಿ ಕಿಂದಾ ದಿಸೋಮ್ ಸಿತೇ ಮಾ
3: ಇಹಾ ಫ್ರೀಜ್ ಡಿ ಫ್ರೀಜ್ ಎಲ್ಇಡಿ ಎಲ್ಸಿಡಿ ಟಿವಿ ಮೊಬೈಲ್ ಸೌಂಡ್ ಸಿಸ್ಟಮ್ ಸುಪೋರ್ಟ್ ಮೂಲ್ಯ ಮಾ ಪಾಉನು ಕಾ ಸಾಥಿ ಸಬಿ ಪ್ರಕಾರ ಕಾ ಟಿವಿ ಮೊಬೈಲ್ ಅನ್ಯ ಇಲೆಕ್ಟ್ರೋನಿಕ್ ಸಾಮಾನ್ ಹರು ಮರ್ಮತ್ ಕರಿಂಛ ಇಸ್ಕಾ ಸಾಥಿ ವಿವಾಹ ಗೋಷ್ಠಿ ಸೆಮಿನಾರ್ ವ್ರತ ಬಂಧ ರ ಅನ್ಯ ಕಾರ್ಯಕ್ರಮ ಕಾ ಲಾಗಿ ಸೌಂಡ್ ಸಿಸ್ಟಮ್ ಭಾಡಾ ಮಾ ಪನಿ ಪಾಇಂಛ
2: ಟಿವಿ ಮೊಬೈಲ್ ರ ಅನ್ಯ ಇಲೆಕ್ಟ್ರೋನಿಕ್ ಸಾಮಾನ್ ಮರ್ಮತ್ ಕರ್ನಿ ಟ್ರೇನಿಂಗ್ ಕೋ ಪನಿ ಸುವಿಧಾ ಛ ಇಸ್ಮಾ ವಿಶೇಷ ಕರಿ ಪಾಂಚ ಜನಾ ಕು ಸಮೂಹ ಬನಾಯ ರ ಆಯಮಾ ಏಕ ಜನಾ ಲಾಗಿ ಛೂಟ್ ಕೋ ಪನಿ ವ್ಯವಸ್ಥಾ ಗರಿಯೇಕು ಛ
4: प्रोप्राइटर नरेन्द्र चौधरी इलेक्ट्रोनिक्स चरीकोट चरीख्याङ थप जानकारी का लागि सम्पर्क नम्बर 9844391842 र 9844061814
5: यो हो हाम्रो रेडियो 103.4 मेगाहर्ज।